0: ಇವಳ ಹೇರ್ ಕಡಗ ಹಕ್ಕಿಗಳು, ಕಯ ಹೇರ್
1: ಕಡಲ ಹಕ್ಕಿಗಳು.
0: तर आता आधी या हे गाणं जे आहे ते आपण लिहून काढूया आणि मग या गाण्याची आपण चाल शिकूया. तर लिहा बरं गाणं.
2: हाडू तिहवू हारू तिहवू
1: हाडू तिहवू हारू तिहवू
2: कडल करेय खग कुला
1: कडल करेय खग कुला
2: यनी तो मुगिला
1: ಮುಗಿಲಾ
2: ಉದ್ದ ಅಗಲ
1: ಉದ್ದ ಅಗಲ
2: ಜೀಕಿದನಿತು
1: ಜೀಕಿದನಿತು
2: ಬಾಂದಳ
1: ಬಾಂದಳ.
0: ಹೀಗಲಿ ಅಸ್ತಾಯಿ ಅತ ಅಂತರಲಿ ಹಬಗು.
2: ಬಾನ ಲೋಕ ನಗುವ ನಾಕ
1: ಬಾನ ಲೋಕ ನಗುವ ನಾಕ
2: ಹಾರೋ ಹಕ್ಕಿ ಪಾಲಿಗೆ
1: ಹಾರೋ ಹಕ್ಕಿ ಪಾಲಿಗೆ
2: ರೆಕ್ಕೆ ಬೀಸಿ ಧೈರ್ಯ ಸೂಸಿ
1: ರೆಕ್ಕೆ ಬೀಸಿ ಧೈರ್ಯ ಸೂಸಿ
2: ಚುಕ್ಕಿ ಮುಟ್ಟೋ ಹಮ್ಮಿಗೆ
1: ಚುಕ್ಕಿ ಮುಟ್ಟೋ ಹಮ್ಮಿಗೆ.
0: ಅತ ಪುರ್ಚ ಅಂತರ.
2: ದೂರ ದೂರ ಹಾರಿ ಹಾರಿ
1: ದೂರ ದೂರ ಹಾರಿ ಹಾರಿ
2: ವ್ಯೋಮ ಕಾಣುವ ಬಗೆ
1: ವ್ಯೋಮ ಕಾಣುವ ಬಗೆ
2: ಹಸಿವ ಮರೆಸಿ
1: ಹಸಿವ ಮರೆಸಿ
2: ವಾಂಛೆ ಮೆರೆಸಿ
1: ವಾಂಛೆ ಮೆರೆಸಿ
2: ದಿಗಂತ ಸೇರೋ ಲಘು ಬಗೆ
1: ದಿಗಂತ ಸೇರೋ ಲಘು ಬಗೆ.
0: ಅನಿ ಆತ ಶವತ್ ಸಾಂತ್ರ.
2: ಯಾವ ನಾಡೋ ಎಂಥ ಕಾಡೋ
1: ಯಾವ ನಾಡೋ ಎಂಥ ಕಾಡೋ
2: ಹಾರೋ ಆಸೆ ಹಕ್ಕಿಗೆ
1: ಹಾರೋ ಆಸೆ ಹಕ್ಕಿಗೆ
2: ಮುಕ್ತ ಗಗನ ನೂರು ಕಾಲ
1: ಮುಕ್ತ ಗಗನ ನೂರು ಕಾಲ
2: ಈಜೋ ಶಕ್ತಿ ರೆಕ್ಕೆಗೆ
1: ಈಜೋ ಶಕ್ತಿ ರೆಕ್ಕೆಗೆ.
0: ಛಾನ್ ಛಾನ್ ಗಾಣ ತ ಲಿಹುನ್ ಝಾಲ, ಪಣ ಆತ ಗಾಯಚ ಕಸ? ತರ್ ಆಪಣ ಆತ ಆಪಲ್ಯಾಕಡೆ ಹ್ಯಾ ಗೀತಾ ದಿದಿ ಆಲೇಲೆ ಆಯ್ತ್ ನಾ, ತ್ಯಾ ಹೆ ಗೀತ ಕಸ ಗಾಯಚ ತೆ ಶಿಕವಣಾರ ಆಯ್ತ್. ಹಾ, ತ್ಯಾಪೂರ್ವಿ ಮೀ ತುಮ್ಹಾಲಾ ಹೆ ಸಾಂಗ್ತೆ ಕಿ ಯಾ ಗಾಣ್ಯಾಚಿ ರಚನಾ ಹಾ ಅಹಿರ್ ಭೈರವ್ ರಾಗಾಮಧ್ಯೆ ಆಹೆ. ಕುಠಲ್ಯಾ? ಅಹಿರ್ ಭೈರವ್ ರಾಗಾಮಧ್ಯೆ. ಕರ್ನಾಟಕ ಸಂಗೀತಮಧ್ಯೆ ಯಾ ರಾಗಾಲಾ ಚಕ್ರವಾಗ್ ರಾಗ ಅಸ ಮಂತಾತ್. ಹೆ ಗಾಣ ದಾದ್ರಾ ತಾಲಾತ್ ಬಸವಲ ಆಹೆ. ಕೊಂಟ್ಯಾ? ದಾದ್ರಾ ತಾಲಾತ್. ತರ್ ಆಧಿ ಯಾ ರಾಗಾಚಾ ಆರೋಹ ಅವರೋಹ ಆಪಣ ಬಘೂಯಾ.